ಮಾಡು ಸ್ವಾಗತ ಮೊದಗೇರಿ ಮಂದಾರಮು ಕೇವಲು ಕೊನ್ನಯದು ತನ್ನ ಜಾಗುಲು ಸ್ವಾಗತ ಮೊದಗೇರಿ ಸೇವಾಡಿಗೆ ತಡು ಬಿದ್ದು ತುಂಬಿನದಿ ಸೇವಾಡಿಗೆ ತಡು ಬಿದ್ದು ತುಂಬಿನದಿ.

0: ಥಕಿಟ ಥಕಿಟ ಧಿಮಿ ನಾಟ್ಯಂ ಥಕಿಟ ಥಕಿಟ ಧಿಮಿ ಲಾಸ್ಯಂ ನಮಕ ಚಮಕ ಸಹಜಂ ನಟತ್ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟರಾಜ ಪಾದ ಸುಮರಜಂ ಧಿರನನ ಧಿರನನ ಧಿರ ಧಿರ ಧಿರ ಧಿರ ಧಿರ ಧಿರ ಧಿರ ಧಿರ ನಾದ ವಿನೋದಮು ನಾಟ್ಯ ವಿಲಾಸಮು ಪರಮ ಸುಖಮು ಪರಮು
1: ಅಭಿನಯ ವೇದಮು ಸಭಕನುವಾದಮು